ಘೋಷಣ ವಿಭೂಷಣ ವಿಭೀಷಣ ಸುಭಾಷಣ ಘೋಷಣ ವಿಭೂಷಣ ವಿಭೀಷಣ ಸುಭಾಷಣ ಘೋಷಿಸ ರಾಜು ಗಣ ಕೋಸಿ ನಟ್ಯ ರಾಮ ನಾಮ ಶಾಂತಿದು ಗುಣವಂತುದು ಬಲವಂತುದು ಹನುಮಂತುದು ಶಾಂತಿದು ಗುಣವಂತುದು ಬಲವಂತುದು ಹನುಮಂತುದು ಸಂತೋಷ

ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ ಗದಾತಿದ್ದಾಗೆ ನದಾ